ಲಾಚ್ಯಾವಕ್ಕು ತುಂಗಸ್ಟ್ರೋ ಮೀತಿ ಹುಲ್ಲಮ್ಮಿ ನಾಡಮ್ಮಿ ತಿದ್ದು ಶಿ ತಬ್ಬನಿ ಉಲ್ಲಾಂಗುಯು ಕಾಕ್ಚಿಯು ಠಾನ ಕಕ್ಕ ಕೋ ಸಿ ಬಿ ಸಿ ಉಕ್ಕ ತಕ್ತು ನಾಡು ಕಬ್ಬಿಂಗು ತುಸಕ್ಸ ಕೋಟಿ ಉ ತಮಾನೆ ಕರುಣಿ ಉದ್ಲಮಿ ಶೀತ್ ಪಿರಿ ಒನ್ 2026 ನಾಡ ನೇರಮ್ಮಿಯವು ನಿಪಿಡಿ ಉತ್ತೋರೋತು ತೋನನಿ ತಸಿಯುಯಮ್ಮಿ ನಿಜ್ಯೋತಿ ಇಂಗಿಹತ್ತಿಲ್ಲುಗಿ ತಾಕುವನೆಯಿಗಿಯವು ದಾನಿಯು ಗಬ್ಬುವ ನಿಪಿರಿಯಕ್ತು ಸುಮರೋ ಮಿಮ್ಮ ತೋವನಿ ಮರು ಅತಾನೂರುನಿ ಕೌ ಶಾಲುತ್ತು ಪಿವಡ್ಡೇಯುಡಗಿನಿಯರಿವು ತುಂಗ ಸುತ್ತಿಯಾಕತ್ತಿ ಕೊಡ್ಲಮ್ಮು ಉಂಡಾತಿಯಬೇಕು